ಸರ್ವಾಭರಣಾಯ ನಮಃ, ಸರ್ವಲೋಕೇಷ್ಟಭೂಷಣಾಯ ನಮಃ, ಸರ್ವೇಷ್ಟದಾತ್ರೇ ನಮಃ, ಸರ್ವೇಷ್ಟಾಯ ನಮಃ, ಸ್ಫುರಣ್ಮಂಗಳ ವಿಗ್ರಹಾಯ ನಮಃ, ಅವಿದ್ಯಾಲೇಶರಹಿತಾಯ ನಮಃ, ನಾನಾವಿದ್ಯೈಕ ಸಂಶ್ರಯಾಯ ನಮಃ, ಮೂರ್ತಿಭವತ್ಕೃಪಾಪೂರಾಯ ನಮಃ, ಭಕ್ತೇಷ್ಟಫಲಪೂರಕಾಯ ನಮಃ, ಸಂಪೂರ್ಣಕಾಮಾಯ ನಮಃ, ಸೌಭಾಗ್ಯನಿಧಯೇ ನಮಃ, ಸೌಭಾಗ್ಯದಾಯಕಾಯ ನಮಃ, ಹಿತೈಷಿಣೇ ನಮಃ, ಹಿತಕೃತೇ ನಮಃ, ಸೌಮ್ಯಾಯ ನಮಃ, ಪರಾರ್ಥೈಕ ಪ್ರಯೋಜನಾಯ ನಮಃ, ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಾಯ ನಮಃ, ಜಿಷ್ಣವೇ ನಮಃ, ನೇತ್ರೇ ನಮಃ, ಮಶಕ್ಕಾರಾಯ ನಮಃ, ಭ್ರಾಜಿಷ್ಣವೇ ನಮಃ, ಭೋಜನಾಯ ನಮಃ, ಹವಿಷೇ ನಮಃ, ಭೋಕ್ತ್ರೇ ನಮಃ, ಭೋಜಯಿತ್ರೇ ನಮಃ, ಜೇತ್ರೇ ನಮಃ, ಜಿತಾರಯೇ ನಮಃ, ಜಿತಮಾನಸಾಯ ನಮಃ, ಅಕ್ಷರಾಯ ನಮಃ, ಕಾರಣಾಯ ನಮಃ, ಕ್ರುದ್ಧಾಯ ನಮಃ, ಸಮರಶಾರದಪ್ಲವಾಯ ನಮಃ, ಆಜ್ಞಾಪರೇಚ್ಛಾಯ ನಮಃ, ಗಂಭೀರಾಯ ನಮಃ, ಕವಯೇ ನಮಃ, ದುಃಸ್ವಪ್ನನಾಶಕಾಯ ನಮಃ, ಪಂಚಬ್ರಹ್ಮ ಸಮುತ್ಪತ್ತಯೇ ನಮಃ, ಕ್ಷೇತ್ರಜ್ಞಾಯ ನಮಃ, ಕ್ಷೇತ್ರಪಾಲಕಾಯ ನಮಃ, ವ್ಯೋಮಕೇಶಾಯ ನಮಃ, ಭೀಮವೇಷಾಯ ನಮಃ, ಗೌರೀಪತಯೇ ನಮಃ, ಅನಾಮಯಾಯ ನಮಃ, ಭವಾಬ್ಧಿತರಣೋಪಾಯಾಯ ನಮಃ, ಭಗವತೇ ನಮಃ, ಭಕ್ತವತ್ಸಲಾಯ ನಮಃ, ವರಾಯ ನಮಃ, ವರಿಷ್ಠಾಯ ನಮಃ, ನೇದಿಷ್ಠಾಯ ನಮಃ, ಪ್ರಿಯಾಯ ನಮಃ, ಪ್ರಿಯವದನಾಯ ನಮಃ, ಸುಧಯೇ ನಮಃ, ನಿಯಂತ್ರೇ ನಮಃ, ಯವಿಷ್ಠಾಯ ನಮಃ, ಕ್ಷೋದಿಷ್ಠಾಯ ನಮಃ, ಯವಿಷ್ಠಾಯ ನಮಃ, ಯಮಶಾಸಕಾಯ ನಮಃ, ಹಿರಣ್ಯಗರ್ಭಾಯ ನಮಃ, ಹೇಮಾಂಗಾಯ ನಮಃ, ಹೇಮರೂಪಾಯ ನಮಃ, ಹಿರಣ್ಯದಾಯ ನಮಃ, ಬ್ರಹ್ಮಜ್ಯೋತಿಷೇ ನಮಃ, ಅನಾವೇಕ್ಷ್ಯಾಯ ನಮಃ, ಚಾಮುಂಡಾಜನಕಾಯ ನಮಃ, ರವಯೇ ನಮಃ, ಮೋಕ್ಷಾರ್ಥಿನೇ ನಮಃ, ಜನಸಂಸೇವ್ಯಾಯ ನಮಃ, ಮೋಕ್ಷದಾಯ ನಮಃ, ಮೋಕ್ಷನಾಯಕಾಯ ನಮಃ, ಮಹಾಶ್ಮಶಾನನಿಲಯಾಯ ನಮಃ, ವೇದಾಶ್ವಾಯ ನಮಃ, ಭೂರತಸ್ಥಿತಾಯ ನಮಃ, ಮೃಗವ್ಯಾಘ್ರಚರ್ಮಧಾಮ್ನೇ ನಮಃ, ಪ್ರಚ್ಛನ್ನಾಯ ನಮಃ, ಸ್ಫಟಿಕ ಪ್ರಭಾಯ

ಸ್ವಾತಂಚಿತ್ಸದ್ದೇ ಹವಿಃ ಸಂತೇ ಪ್ರಾಣೋ ವಾತೇ ನ ಗಚ್ಚತ ಕ್ಯಾಸಮಂಗಾ ನಿಯಜತ್ರೈ ಸಂಯಜಮಾನ ಆಶಿಷಾ ಘೃತೇನಾಕ್ತೋ ಪಶುಂದ್ರಾಯೇಥ ಕ್ಯಾರೇವಾತಿ ಯಜಮಾನೇ ಪ್ರಿಯಂಧಾ ಆವೀಶ ಉರುರಂತರಿಕ್ಷಾತ್ ಸಜೂರ್ದೇವೇನ ವಾತೇನ ಅಸ್ಯ ಹವಿಷಸ್ಮನಾ ಯಜಸಮಸ್ಯ ತನ್ವಾಭವ ವರ್ಷೋ ವರ್ಷೀಯಸಿ ಯಜ್ಞೇ ಯಜ್ಞಪಾತಿಂಧಾಃ ಸ್ವಾಹಾ ದೇವೇಭ್ಯೋ ದೇವೇಭ್ಯ ಸ್ವಾಹಾ ಮಾಹಿರ್ಭೂರ್ಮಾ ಪ್ರದಾಕುಃ ನಮಸ್ತ ಆತಾನಾನರ್ವಾ ಪ್ರೇಹಿ ಘೃತಸ್ಯಾಕುಲ್ಯಾ ಉಪಾರುತಸ್ಯ ಪಥ್ಯಾ ಉಪ ದೇವೀ ಈರಾಪಶುದ್ಧಾ ವೋಢ್ವಜ್ಞಾ ಸುಪಾರಿವಿಷ್ಟಾ ದೇವೇಷು ಸುಪಾರಿವಿಷ್ಟಾ ವಯಂ ಪಾರಿವೇಷ್ಟಾರೋ ಭೂಯಾಸ್ಮ ವಾಚಂತೇ ಶುಂಧಾಮಿ ಪ್ರಾಣಂತೇ ಶುಂಧಾಮಿ ಚಕ್ಷುಸ್ತೇ ಶುಂಧಾಮಿ ಶ್ರೋತ್ರಂತೇ ಶುಂಧಾಮಿ ನಾಭಿಂತೇ ಶುಂಧಾಮಿ ಮೇಢ್ರಂತೇ ಶುಂಧಾಮಿ ಪಾಯುಂತೇ ಶುಂಧಾಮಿ ಚರಿತ್ರಾಗ್ಸ್ತೇ ಶುಂಧಾಮಿ ಮನಸ್ತ ಆಪ್ಯ ಆಯತಾಂ ವಾಕ್ತ ಆಪ್ಯ ಆಯತಾಂ ಪ್ರಾಣಸ್ತ ಆಪ್ಯ ಆಯತಾಂ ಚಕ್ಷುಸ್ತ ಆಪ್ಯ ಆಯ ತಾಗ್ಶ್ರೋತ್ರಂತ ಆಪ್ಯ ಆಯತಾಂ ಯತ್ತೇ ಕ್ರೂರಿಂ ಯದಾಸ್ಥಿ ತಂತತ್ತ ಆಪ್ಯ ಆಯತಾಂ ತತ್ತೇ ನಿಷ್ಟ್ಯ ಆಯತಾಂ ತತ್ತೇ ಶುದ್ಧ್ಯತು ಶಮೋಭ್ಯಃ ಓಷಾಧೇತ್ರಾಯ ಸ್ವಸ್ವಧೀತೇ ಮೈನಗ್ಯ ಹಿಗ್ಯಸೀಹಿ ರಕ್ಷಾಸಾಂ ಭಾಗೋಸಿ ನಿರಸ್ತಜ್ಞ ರಕ್ಷಃ ಇದಮಹಜ್ಞ ರಕ್ಷೋಭಿತಿಷ್ಠಾಮಿ ಇದಮಹಜ್ಞ ರಕ್ಷೋ ವಾ ಬಾಧೇ ಇದಮಹಜ್ಞ

ಸಹಸ್ವಾಹಂಯೇ ಅಗ್ನೇ ಗೃಹಪದೇ ಸುಗ್ರಹಪದೇ ಅಹಂತ್ವಯಾ ಗೃಹಪದಿನಾ ಭೂಯಾ ಸುಗಂಸ ಗೃಹ